ಇನ್ನೋವೇಶನ್ ಶಾಪಿಂಗ್ ಮಾಲ್ವಾರಿ ಸಮ್ಮರ್ ಕೂಲ್ ಕೂಲ್ ಆಫರ್ಲು ಇನ್ನೋವೇಶನ್ ನಂದು ಓ ಜನರಲ್, ಮಿಟ್ಸುಬಿಷಿ, ಡೈಕಿನ್, ಎಲ್ಜಿ, ಸ್ಯಾಮ್ಸಂಗ್, ಲಾಯ್ಡ್, ಬ್ಲೂ ಸ್ಟಾರ್, ವೋಲ್ಟಾಸ್ ಮೊದಲಗು ಪ್ರಮುಖ ಕಂಪನಿಲ ಎಸಿಲಪೈ ಅದ್ಭುತಮೈನ ಆಫರ್ಸ್ ಮರಿಯು ಕ್ರೆಡಿಟ್ ಕಾರ್ಡ್ಸ್ ಪೈ ಆಕರ್ಷಣೀಯಮೈನ ಕ್ಯಾಶ್ ಬ್ಯಾಕ್ ಕಲದು 0% నో కాస్ట్ ఈఎంఐ వంటి ఆఫర్స్ తో మీకు ఆహ్వానం పలుకుతోంది. ఇన్నోవేషన్ షాపింగ్ మాల్ ఆపోజిట్ శ్రీదేవి హోటల్, ఉండి రోడ్, భీమవరం. సెల్ 9849124000.